ಮಾತಿಯೇ ಕಾಸುತಾನೆ ಕ್ಯಾಯಿಸೋದೋರೋಸ್ ಕ್ಯಾಯಿತ್ರಾತಿ ಗೋಲ್ದಾಮತ್ ಕೇಜಿಗಿದಾಂದಾಮತ್ತೋಲು ಮೇತೋನು ಮಾತುಲ್ದಾಮತ್.